ಸಮಾಧಿಪತ್ಯಮಯಂ ಸಮಂತ ಪರ್ಯಾಯೈ ಸ್ಯಾತ್ ಸಾರ್ವಭೌಮ ಸಾರ್ವಾಯುಷಾಂ ತದಾಪರಾರ್ಧಾತ್ ಪೃಥಿವ್ಯೈ

ಶುರು ಯುದ್ಧವೇ ರಾಮ ರಾವಣ ಅಂತೆ. ಚಕ್ರೇ ಚರಣೇ ಹಸ್ತ ಲಾಂಗುಲೆ, ಚಕ್ರೇ ಚರಣೇ ಹಸ್ತ ಲಾಂಗುಲೆ, ಶುಂಡ ಗ್ರೀವಾ ಶಿರೇ ಪಾವುಲೆ, ಪಡಲೇತೆ ಶತಖಂಡಿತ ಧಾಲೆ, ಪ್ರಲಯ ಕಾಳಸೆ ಅಂಗ ಥರಾರೆ, ಧರಣಿ ಗಗನಾಸೆ, ಅನುಪಮೇಯಹೋ ಸುರು ಯುದ್ಧಹೇ ರಾಮ ರಾವಣಾಂಸೆ. ದ್ವಂದ್ವ ತರೀಹೋ ಕುಠೆ ಕುಣಾಸೆ, ದ್ವಂದ್ವ ತರೀಹೋ ಕುಠೆ ಕುಣಾಸೆ, ಕಾಳ ಮುಖಾತುನ ಕೋಣಿ ವಾಸೆ, ಕುಠೆ ಕುಣಾಸೆ ಕಬಂಧ ನಾಸೆ, ಧುಮಾಳೀತ ತ್ಯಾ ಕೋಣ ನುರಲೆ ಭಾನತ ಕೋಣಾಸೆ, ಅನುಪಮೇಯಹೋ ಸುರು ಯುದ್ಧಹೇ ರಾಮ ರಾವಣಾಂಸೆ.